ಹೊಲ್ಲಿಗ ಮುಂದೆ ಮುಂದೆ ಅವರಂತಹ ಮಸೀನ ಸೈವ ನಾ ಹೊಣನೆ ಈಚೆ ಮಾಮೂಲಿ ಸಿರಿ ಅವರ ನಾವು ಮಿ ಜೋಡ ಮಿ ಫಲಿಂದ ಮುಗ್ಗಿನ ಗೊಂದೆ ಹೊಡ್ದು ಮಿ ಜೀವಿದ್ರು ಮಿ ಪಡಿದ ಮಿ ಸುಪ್ತರ ಗೋಡಲ್ ಗೋಡಲ್ ಮೇಲೆ ಹೊಡ ಹೊಡೆ ಫಿಟ್ಟಾರ.

ಮಾಡಿ ವಿಜಯ ದುಡಾಕೆ ಬೈಬು ಕರುಂಡ ತೊಂಗೆ ಕೋನೆಂಬೈ ದುಡಾಕೆ ಓಬು ಕರುಂಡ ತೊಂಗೆ ಕೋನೆಂಬೈ

ಮನೆ ಗುಂಗೊಂಡು ನಾಯಿ ಹಾಕಿ ಜೊಂದೇ ಕೈ ಬಂದ ಕೋವಿಲತ್ ಮಾವ ಆನೆ ಬಂದಂತೆ ಇಸಿಲ ಕೋವಿಲತ್ ಮಿನ್ ಕೋವಾರಿ ತುಂಬ ಗಿಲ್ಲಂಗಿ ತೆಗಿ ಅಂದ್ರ ಬಾಲೂರಿ ನಂಗಿರ್ಲ ದಿಫಿನ ದರ ನ್ಯಾಜ ಏನೇ ನ್ಯಾಗ ರೊಕ್ಕ ನ್ಯಾಂದ ಪದ್ಧತಿ ಬೇಕು.

ಮ್ಯಾಚನ ಮಲಾಜ್ ಮಾಲಿಕ್ ತಾವ ಸಲನೆಸ್ ಎಲ್ಲ ಹಮ್ನ ಕೋ ಬಿ ಗರ್ಬಿ ಮ್ಯಾಚ ಎಲ್ಲ ಬ್ಲೆಸ್ ಜಾಂಗಿ ಸೆ ಗಾಂಜಿ ಬಯನ್ ಲೇನ್ ಬಿಕೋ.